sren wo area mo nyina ene wo wo ye be her part sadia wo ye bia ye edire ba bia won sanka ye na won saka na wo ye deda ebi mo se wo ye dwe sadia wo ye bia ye e wrapte be ma de nkrofo di twa wo mpoa no wo benyam na broso akosia.

ze kikachira ni badi zose uni akumane diwe ni mukai ade unshira ina nasu dia okacha atuwe ni ye zoba kentra nwa be yu nyane ni so afi ubatisa ade na ye osa wakati